0: now a fresh twist. Annamalai has initiated a movement. He called it People's Movement. And even as speculation grows about a possible independent political move, Annamalai has refused to reveal his plans. Instead, he asked for patience.
1: அண்ணே உட்கார்ந்து ஆனா ஒரு நிமிஷம் அண்ணே உட்கார்ந்து பொறுமையா ரெண்டு நாள் எல்லாம் பேசுவாங்கண்ணே புது கட்சி அண்ணா எல்லா கேள்வி தலைவர் ஒரு நிமிஷம் எல்லா கேள்விகளுக்கு பதில் சொல்றேன் உட்கார்ந்து பேசுவாங்க ரெண்டு நாள்ல பேசுவேன் எல்லாத்துக்கும் பதில் சொல்றேன்
0: For BJP, Annamalai remains one of the most recognizable political faces it has produced in Tamil Nadu. For supporters, he is a leader whose political journey is only beginning. From IPS officer to political phenomenon, from BJP's poster boy to the center of a political guessing game, all eyes are now on Annamalai and the next move that could redefine Tamil Nadu politics. Bureau Report, NDTV.
2: Shifting our focus to Karnataka, upset over the portfolio allocation, Karnataka Minister Ramalinga Reddy tendered his resignation from the cabinet. Reddy, however, said he would continue in the Congress and serve as an MLA, adding that he harbours no ill will towards anyone. Reddy was expecting to be given charge of Bengaluru development, but has instead been allotted the Major and Medium Irrigation Department. Reacting to the development, Karnataka Chief Minister D. Kishavakumar has said Ramalinga Reddy is a senior party leader and a close friend, expressing confidence that the issue would be resolved soon. Take a look.
3: Ramalinga Reddy, there you have a sea of supporters are all pouring in at Ramalinga Reddy's office, right? Exactly outside Ramalinga Reddy's office. People are over here, they are demanding for the justice, the various slogans against, you know, for the justice. In fact, they say that the leaders will have to provide him the justice of what was really promised to him. I'll also try and speak to certain supporters. There you see, stating that he's been for decades in politics, he's somebody who's accessible to the public, continuously working for public. The party really cannot do this. To Ramalinga Reddy, now the current demand that's been made by the supporters of Ramalinga Reddy. Now, next to see how is this really going to take a turn, whether the party leaders will be able to call Ramalinga Reddy and console him about this whole issue. With video journalist Govind Ritu Raj Purohit for NDTV in Bengaluru.
4: ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನನ್ನ ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು ಎರಡೂವರೆ ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ, ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರ ಅವತ್ತು. ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ ಅವರಿಗೆ, ಅದನ್ನು ಕೇಳಲಿಲ್ಲ. ಅವರೇ ವಾಲೆಂಟ್

0: The party leaders will be able to call Ramlinga Reddy and console him about this whole issue. With video journalist Govind Ritu Raj Purohit for NDTV in Bengaluru.
1: ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನನ್ನ ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು, ಇವರೆಲ್ಲ ನಮ್ಮನೆಗೆ ಬಂದು ಎರಡೂವರೆ ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮನೇಲಿ, ಅಲ್ವೇನಪ್ಪ, ಸಂಜೆ 4 ಗಂಟೆವರೆಗೂ ನಮ್ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರ ಅವತ್ತು. ಶಿವಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ ಅವರಿಗೆ, ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ.
2: I will speak to him, will convince him, he's a very senior leader of the party.
3: He will go and meet him. Sir,
4: Rahul. Mr. Ramlinga Reddy tendering his resignation, Mr. Muniyappa not happy. How do you really look at this? Can the High Command really deal with this?
5: See, it's very difficult to satisfy everybody, but both are very, very important leaders of the party, and I'm sure they'll come around. The seniors, leadership will speak to them, and they've been staunch loyalists of the party, so I don't think there's anything to worry about.
4: Meanwhile, in the neighboring state of Tamil Nadu, Mr. Annamalai moving away from, you know, the BJP.
5: That's nothing concerns the Congress party or me.
4: How do you really look at this, but overall, for southern politics?
5: See, I don't think so. See, with the strong backing of BJP itself, he failed to make a mark. That's why I think he was not given a legislator's ticket, nor the MP ticket. But anyway, that has nothing to do with the Congress.
6: Slipping into a very quick break. Don't go anywhere. Keep watching NDTV.